ಅವರ ತನ್ನ ಸೌಸಲು ಮಿತಲಸ ಮಕ್ಕೊಮ್ಮೆಲಿ ನೀಕಿ ನಾಕು ಮಿರರು ನೆಮರ ಕವಿಯಾಲೆ ಮೈಲುಕುಲುಕು ಎಲ್ಲ ಕೆಲವು ಕರೆ ಸರಿ ಬೇರಿ ಬೇರಿ ಇವತ್ತು ನೀ ಹಲ್ಲೆ ವಾಲ ನೋಯಲ್ಲ ನಾಳೆ ಒಕ್ಕಸ ನಿಮ್ಮ ಚಿಪ್ಪು ಸಿಹಂಪಕ್ಕ ಇವರ ತನ್ನ ಸಮಸ್ಯೆ ನಿಮ್ಮ ತಲಸ ಮಕ್ಕ ಮತ್ತೆ